ನಮಃ ಅಷ್ಟಪದಿ ಸಿಮರೋ ಸಿಮರ್ ಸಿಮರ್ ಸುಖ ಪಾವೋ ಕಾಲ ಕಲೇಶ ತನ್ನ ಮಾಹೇ ಮಟಾವೋ ಭೇದ ಪ್ರಾಣ ಸಿಮರ ಸದಾಖರ ಕೀನೇ ರಾಮ ನಾಮಿ ಕಾಖರ ಕಾಂಖೀ ಏಕ ದರ್ಸ ತುಹಾರೋ ನಾನಕಿ ಸಂಗ ಮೋಹೇ ಉದಾರೋ ಸುಖ ಅಮೃತ ಪ್ರಭ ನಾಮ ಭಕ್ತ ಜನ

0: ಕಷ್ಟ ಅಮೃತ ಬಾರಿಸಿ.
1: ಬ್ರಹ್ಮಜ್ಞಾನಿ ಬಂದಂತೆ ಮುಕ್ತ, ಬ್ರಹ್ಮಜ್ಞಾನಿಕಿ ನಿರ್ಮಲ ಜೋಗತ.
0: ಬ್ರಹ್ಮಜ್ಞಾನಿ ಕಾ ಭೋಜನ ಜ್ಞಾನ, ನಾನಕ ಬ್ರಹ್ಮಜ್ಞಾನಿ ಕಾ ಬ್ರಹ್ಮ ಧ್ಯಾನ.
1: ಬ್ರಹ್ಮಜ್ಞಾನಿ ಕುಪರಾಸ, ಬ್ರಹ್ಮಜ್ಞಾನಿ ಕಾ ನೈ ವಿನಾಶ.
0: ಬ್ರಹ್ಮಜ್ಞಾನಿ ಕಾ ಗ್ರೀಬಿ ಸ್ವಾಹ, ಬ್ರಹ್ಮಜ್ಞಾನಿ

0: ಸಫಲ ಫಲ
1: ಬ್ರಹ್ಮಜ್ಞಾನಿ ಸಂಗ ಸಗಲೋತಾರ ನಾನು ಬ್ರಹ್ಮಜ್ಞಾನಿ ಜಪೇ ಸಗಲ ಸಂಸಾರ
0: ಬ್ರಹ್ಮಜ್ಞಾನಿ ಕೇ ರಂಗ ಬ್ರಹ್ಮಜ್ಞಾನಿ ಕೇ ಬಸೇ ಪ್ರಭು ಸಂಗ
1: ಬ್ರಹ್ಮಜ್ಞಾನಿ ಕೇ ನಾಮಧಾರ ಬ್ರಹ್ಮಜ್ಞಾನಿ ಕೇ ನಾಮ ಪರವಾರ
0: ಬ್ರಹ್ಮಜ್ಞಾನಿ ಸದಾ ಸದ ಜಾಗತ ಬ್ರಹ್ಮಜ್ಞಾನಿ ಅಬೋಧ

ಮಲ್ಲಾಯ್ ಪೂರೆಯ ಗಡಗಡಾಸಿತಾಂತರಂತೃಪಾಯಿ ಗೌನಾನಕಾರ ಸಗಲೇ ಪೂರೆ ಗುರುಜನ್ನಿ ಮರಳಾಯ್ ಸುಯಿ ಮಲ್ಲಾ ಪಂಜ ಮಾ ಕರ ಕೃಪಾ ಮೇ ಪಿತೃ ಸ್ವಾಮಿ ನಿತ ದಿಖ ದಿರ ರಾಮ ಲಾಖ ಜೀವಾ ದಿವ ಮೇರೆ ಪ್ಯಾರೇ ಮುಖರ ರಾಧೇ ಮೇರಾ ರಾಮ ಹರ ರಾಧೇ ಜಂಪ ಸಾಧೇ ದುಃಖ ನ ವ್ಯಾಪೇ ಕೋಯಿ ಜಲ ತಲ ಮೇಲ ಪೂರ್ಣ ಸ್ವಾಮಿ ಜೇಖಾ ತಸೋಯಿ ಪ್ರಮೋ ಬೇಕಾರ ನಾಠೇ ಪ್ರಭು ನೇರು ತೇ ನೀರಾ ನಾನಕ ಪ್ರಭು ಕೃಪಾ ಕೀ ಜಯ ನೇತ್ರ ದೇಖ ದಸ್ತೀರ ಕೋಟ ಕರ್ಣ ದೀಜೇ ಪ್ರಪೀತಮ ಹರ ಗುಣ ಸುಣಿಯ ವಿನಾಸಿ ರಾಮ ಸುಣ ಸುಣಿಯ ಮಂದಿರ ಮಲ ಹುಬೈ ಕಟಿ ಕರ ಕೀ ಫಾಸಿ ರಾಮ ಕಟಿಯ ಜಂಪಾಸಿ ಸಿಮರ ವಿನಾಸಿ ಸಗಲ ಮಂಗಲ ಸುಖಿಯನ್ನ ಹರ ಹರ ಜಪ ಜಪಿಯ ರಾತಿ ಲಾಕೇ ಶೈತಿಯನ್ನ ಕಲ ಮುಖ ದುಜಾರಿ ಪ್ರಜಾರಿ ಮನ ಕೀ ಧರ್ಮತ ನಾಸಿ ಕೋ ನಾನ ಪ್ರ ಕೃಪಾ ಕೀ ಜಯ ಹರ ಗುಣ ಸುಣಿಯ ಅಪನಾಸಿ ಕರೋಡ ಹಾತೀ ಟೈಲ ಕಮಾವೇ ಚರಣ ಚಲೈ ಪ್ರಮಾರ್ಗ ರಾಮ ಪೌ ಸಾಗರ ನಾವರ ಶಿವ ಜೋ ಚಡೈ ತಿ ಸತಾರ್ಗ ರಾಮ ಪೌ ಜಲ ತರಯ ಹರ ಸಿಮರಯ ಸಗಲ ಮನೋರಥ ಪೂರೇ ಕೋ ನಾನ ಪ್ರ ಕೃಪಾ ಕೀ ಜಯ ಮನಸ್ತಾ ಚಲೈ ತಿರಿ ಮಾರ್ಗ ಪವಜಲ ತರಯ ಹರ ಹರ ಸಿಮರ್ಯಾ ಸಗಲ ಮನೋರಥ ಪೂರೇ ಮಹಾಭಿಕಾರ ಗೈ ಸಖಜೇ ಬಾಜೇ ಅನಾಥೂರೇ ಮನ ಪಾಜದಲ ಪಾಯ ಸಗಲೇ ಕುದ ಕೀ ಮಾರ್ಗ ಕೋ ನಾನ ಪ್ರ ಕೃಪಾ ಕೀ ಜಯ ಮನಸಾ ಚರ ತೇರೇ ಮಾರ್ಗ ಇಹೋ ಬರಯಾ ಬರಿಯಾ ಇಹೋ ತನ ಹೋಯ ಪಟ ಭಾಗಾ ರಾಮ ಇಹೋ ರಂಗ ಇಹೋ ರಸ ಭೋಗಾ ಜನಿ ಮನ ಲಾಗಾ ರಾಮ ಜನ ಲಾಗಾ ಜನೇ ಪ್ರಭು ಕೀ ಸನ್ನೇ ಕರಣ ಕರಣ ಗೋಪಾಲಾ ಸಬ ಕಿಜ ತೇರಾ ತೂ ಪ್ರಮೇರಾ ಮೇರಾ ಠಾಕುರ ದೀನ ದಯಾಲ ಮೋ ನಿರ್ಗುಣ ಪ್ರೀತಮ ಸುಖ ಸಾಗರ ಸಾತ್ಸಂಗ ಮನ ಜಾಗಾ ಕಹೋ ನಾನ ಪ್ರ ಕೃಪಾ ಕೀನಿ ಚರಣ ಕಮಲ ಮನ ಲಾಗಾ ಸುಯೀ ಮಹಲಾ ಪಂಜವಾ ಹರ ಜಪೈ ಹರಮಿಂದರ ಸಾಜಯಾ ಶಾಂತ ಭಗತ ಗುಣ ಗಾವೇ ರಾಮ ಸಿಮರ ಸಿಮರ ಸ್ವಾಮೀ ಪ್ರೋ ಅಪನಾ ಸಗಲೇ ಭಾವತ ಜಾವೇ ರಾಮ ಹರ ಗುಣ ಗಾಯ ಪ್ರಮ್ಪದ ಪಾಯ ಪ್ರಭು ಕೀ ಉತ್ತಮ ಬಾಣಿ ಸಹಜ ಕದಾ ಪ್ರಭು ಕೀ ಅದ ಮಿಠೀ ಕದಿ ಅಗತ ಕಹಾಣಿ ಪರಾ ಸಂಜೋಗ ಮುಹೂರ್ತ ಪರ ಸಾಚಾ ಆಪ ಜನನಿ ಬ್ರಖಾಯಿ ಜನ ನಾನ ಪ್ರಭು ಪೈ ದಯಾಲ ಸರ್ವ ಕಲಾ ಬಣೇ ಆಯಿ ಆನಂದ ಭಜೇ ನಿತ ಬಾಜೇ ಪಾರ ಬ್ರಾಹ್ಮಣ ಬಠಾ ರಾಮ ಗುರುಮುಖ ಕರ್ಣಿ ಸಾರಿ ವಿಂಸೇ ಪ್ರಮ ಪೈ ಝೂಠಾ ರಾಮ